ಅವನಕ್ಕೆ ದೃಷ್ಟಿ ಅವನ ಯಾವ ಕಾಹೋ ಮನಕುತೆ ಕ್ಯಾ ಹೋಯಾವ ಜ್ಯೋತಿಷ ಪಾವೈ ಸೋಯಿ ಕರಾವೈ ಇಸ್ಕೇ ಹಾಥ ಹೋಯ ತಾಂ ಸಭ ಕುಚಲೇ ಜ್ಯೋತಿಷ ಪಾವೈ ಸೋಯಿ ಕರೇ ಅಣಜಾಣ ಬಿಖ್ಯಾ ಮೈ ರಚೇ ಜೇ ಜಾಣತೇ ಆಪಣೇ ಬಚ ಪਰ ਮੈਂ ਭੁੱਲਾ ਦਾ ਦਿਸਤਾਵੈ ਨਿਮਖ ਮਾਂ ਚਾਰ ਕੁੰਡ ਫਰੇ।